ಶಂಖ ನಾದ ದಿಗ ದಿಗ ದಿಗಂತ ಮೃದಂಗ ಕರತ ಗುಂಜಾರ ಧಾತ್ರಿ ತುಗಿ ಜಯ ಮಾ ಜಯ ಓಂ ಐ ಕ್ಲೀಂ ಕ್ಲೀಂ ಚಾಮುಂಡ ಬಿಚ್ಚೇ ನಮಃ.

ಶ್ರೀಕರಿಗೆ ಹುಂ ಹುಂ ಹುಂ ಹನುಮತ ಹುಂಕಾರ ಕರತ ಜಪ ನಮಕಿಧರ ನಮ ದಮಕ ತಿಗಾರ ಹನು ಹನು ಹನು ಹನು ಧಾಗಿರ್ತ ಧುಮಗಿರ್ತ ಧೆತ್ತ ಕೃದತ್ತ ಹಂಗ್ ಹಂಗ್ ಹಂಗ್ ಹಂಗ್ ಹಾಕ ದೇತ ಕಪಿ ಕುಂಜರ ಕಾಟತ ಪ್ರೇತ ಪಿತರ ಬಾಧ ಧಾತಾ ಧಾ ಧಾ ತಾ ಉಂಗ್ರಾಂ ಘ್ರೀಂ ಘೃಂ ಘ್ರೈಂ ಘೃಂಗ್ರ ಹನುಮತೇ ನಮಃ ಧಾ ಉಂಗ್ರಾಂ ಘ್ರೀಂ ಘೃಂ ಘ್ರೈಂ ಘೃಂಗ್ರ ಹನುಮತೇ ನಮಃ ಧಾ ಉಂಗ್ರಾಂ ಘ್ರೀಂ ಘೃಂ ಘ್ರೈಂ ಘೃಂಗ್ರ ಹನುಮತೇ ನಮಃ ತಧಾ ಏಕ ಚೀಜ ಧ್ಯಾನ ದೇನೆ ಕಿ ಹೈ ಇಸ್ಮೇ ಹನುಮಾನ್ ಜಿ ಕೆ ಸಮಸ್ತ ಬೀಜ ಮಂತ್ರೋ ಕಾ ಪ್ರಯೋಗ ಕಿಯಾ ಗಯಾ ಹೈ ಧಾ